ಚೂತ ಮತಂಗನ ಗಾಧ ಬ್ಯಾದ ಅನಾಧ ಕತಂಗನ ಖೇದ ಭೇದ ಛೇದ ನರಂಗ ಜೇ ಚಾರ್ ಚತುರ್ದಿಶ ಚಕ್ರ ಫಿರಂಗ ಜಯ ರಾಗ ನರಂಗ ನರೇಘ ರುಗಂಗ ಜೇ ಶೋಕ ನ ಭೋಗ ನ ಜೋಗ ಜುಗಂಗ ಭೂ ಭಂಜನ ಗಂಜನ ಆದಿ ಶರಂಗ ಜೇ ಬಂಧತ ದೇವ ದೇವ ನರಂಗ ಗಣ ಕಿನ್ನರ ಜಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೇ ಅನ ಭಂಜ ಪ್ರಭಾನ ಗಂಜ ಪ್ರತಂಗ ಜಯ ಪಾರ ನ ಪಾವತ ಪೂರ ಮತಂಗ ಅನಖಂಡ ಸ್ವರೂಪ ಅಡಂಡ ಪ್ರಭಾ ಜಯ ಜಂಪದ ವೇದ ಪುರಾಣ ಸಭಾ ಜಯ ವೇದ ಕತೇವ ಅನಂತ ಕಹ ಜಯ ಭೂತ ಭೂತ ನ ಭೇದ ಲಹ ಜಯ ವೇದ ಪುರಾಣ ಕತೇವ ಜಪ ಸುತ ಸಿಂಧ ದೋ ಮುಖ ತಾಪ ತಪ ಕೈ ಕಲ್ಪನ ಲೋ ತಪ ತಾಪ ಕರ ನಹಿ ನಗ ಕೃಪಾ ನಿಧ ಪಾನ ಪರ ಜಯ ಫೋಕಟ ಧರ್ಮ ಸಭ ತಜ ಹೈ ಏಕ ಚಿತ್ತ ಕೃಪಾ ನಿಧ ಕೋ ಜಪ ಹೈ ತೇವ ಯಾ ಭವ ಸಾಗರ ಕೋ ತರ ಹೈ ಭವ ಭೂಲ ನ ದೇಹ ಪುನರ್ಧರ ಹೈ ਇਕ ਨਾਮ ਬਿਨਾ ਨਹੀਂ ਗੋਡ ਬ੍ਰਤੀ ਇਮ ਬੇਦ ਉਚਾਰਤ ਸਾਰ ਸੁਤੀ ਜੋ ਵਾਰਸ ਕੇ ਜਸ ਕੇ ਰਸ ਹੈ ਤੇ ਉਹ ਭੂਲ ਨਾ ਕਾਲ ਫੰਦਾ ਫਸ ਹੈ।

ಚಂದ್ರಾನಂದಾರ್ಯ ನರ್ತನೆ ವಾರೇ ಚಂದ್ರೋದಾರ್ಯ ಮಂಡಪ ದೇವಿ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ